0: ಶ್ಯಾಮ ಸುಂದರ ಮದನ ಮೋಹನ
1: ಶ್ಯಾಮ ಸುಂದರ ಮದನ ಮೋಹನ
0: ಶ್ಯಾಮ ಸುಂದರ ಮದನ ಮೋಹನ
1: ಶ್ಯಾಮ

0: ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ. ದೇವಾಲಯಂ ದೇಹಾಲಯಂ, ಭಗವಂತುಡು ಕೂಡಾ ಬಾಹ್ಯ ವೈಭವಾಲಕನ್ನ ಅಂತರಂಗ ಭಕ್ತಿ ಶ್ರದ್ಧಲಕ್ಕೆ ಪ್ರೀತಿ ಚೆಂದುತ್ತಾಡು. ಅಂದುಕು ಎಂತೋ ಮಂದಿ ಭಕ್ತುಲು ಜೀವಿತಾಲ ನಿದರ್ಶನಂ. ಅಲಾಂಟಿ ಮಹಾಭಕ್ತುಲ್ಲೋ ಒಕರೈನ ಪೂಸಲ ನಾಯನಾರ್ ಗುರಿಂಚಿ ತಿಳಿಸುಕುಂದಾಂ. ದ್ರಾವಿಡ ದೇಶಪು ಮಹಾರಾಜು ಶಿವುನಿ ಕೋಸಂ ಒಕ ಸುಂದರ ದೇವಾಲಯಾನ್ನ ನಿರ್ಮಿಂಚಾಲನಿ ಸಂಕಲ್ಪಿಂಚಾಡು. ದೇಶಂಲೋನಿ ಅತ್ಯಂತ ನೈಪುಣ್ಯಂ ಗಲ ಶಿಲ್ಪುಲನ್ನು ಪಿಲಿಪಿಂಚಿ ಆಲಯ ನಿರ್ಮಾಣಾನ್ನಿ ಆರಂಭಿಂಚಾಡು. ಚಾಲಾ ಏಳ್ಲಕ್ಕಿ ವಿಶಾಲ ಶಿವಾಲಯ ನಿರ್ಮಾಣಂ ಪೂರ್ತಯಿಂದಿ. ಆ ನೂತನ ಆಲಯಾನಿಕಿ ಕುಂಭಾಭಿಷೇಕಂ ಜರಿಪಿಂಚಾಲನಿ ಪಂಡಿತುಲನ್ನು ಸಂಪ್ರತಿಂಚಿ ಒಕ ಶುಭ ದಿನಾನ್ನಿ ನಿರ್ಣಯಿಂಚಾಡು ಮಹಾರಾಜು. ಅದೇ ರೋಜು ರಾತ್ರಿ ಮಹಾರಾಜು ಕಲಲೋ ಶಿವುಡು ಕನಬಡಿ, ರಾಜಾ ನೀವು ನಿರ್ಮಿಸಿನ ಆಲಯ ಕುಂಭಾಭಿಷೇಕ ಉತ್ಸವಾಲನ್ನು ವಾಯಿದಾವೇಯಿ. ಅದೇ ರೋಜುನ ನೇನು ನಾ ಪರಮ ಭಕ್ತುಡು ನಿರ್ಮಿಸಿನ ಆಲಯ ಕುಂಭಾಭಿಷೇಕ ಉತ್ಸವಾನ್ನಿಕಿ ವೆಲ್ಲಾಲ್ಸಿ ವಸ್ತುಂದಿ ಅನಿ ಚೆಪ್ಪಿ ಅದೃಶ್ಯಮಯ್ಯಾಡು. ಅಪ್ಪುಡು ಮಹಾರಾಜು ಸಂಭ್ರಮಾಶ್ಚರ್ಯಾಲಕು ಗುರಯ್ಯಾಡು. ನಾ ದೇಶಂಲೋ ನಾಕು ತಿಳಿಯಕುಂಡಾ ಶಿವಾಲಯಾನ್ನ ನಿರ್ಮಿಸೇ ಸ್ತೋಮ್ಯತ ಗಲ ವ್ಯಕ್ತಿ ಎವರೋ, ಪರಮೇಶ್ವರನಿಕಿ ಪ್ರೀತಿಪಾತ್ರುಡೈನ ಆ ಮಹಾಭಕ್ತುಡೆವರೋ ತಿಳಿಸುಕೋವಾಲಿ ಅನಿ ಅನುಕುನ್ನಾಡು. ದೇಶಂ ನಲುಮೂಲಲ ಭಟುಲನ್ನು ಪಂಪಿಂಚಿ ವೆತಿಕಿಂಚಾಡು. ಕಾನಿ ವಾರಿಕಿ ನೂತನಂಗಾ ನಿರ್ಮಿಸಿನ ಶಿವಾಲಯಂ ಎಕ್ಕಡಾ ಕನಬಡಲೇದು. ಚಿವರಿಕಿ ಒಕ ಗ್ರಾಮಂಲೋ ಪೂಸಲುಡನೆ ಶಿವಭಕ್ತುಡುನ್ನಾಡನಿ ತಿಳಿಸುಕುನ್ನಾರು. ವೆಂಟನೇ ಮಹಾರಾಜು ಅತನ್ನಿ ಕಲುಸ್ಕೋವಡಾನಿಕಿ ವೆಳ್ಳಾಡು. ಪೂರಿ ಗುಡಿಸಲೋ ಒಕ ಮೂಲ ಪ್ರಶಾಂತ ವದನಂತೋ ಕೂರ್ಚುನಿ ಉನ್ನ ಆ ವ್ಯಕ್ತಿನಿ ಚೂಸಾಡು. ದಿವ್ಯ ತೇಜಸ್ಸುತೋ ಪ್ರಕಾಶಿಸ್ತುನ್ನ ಆ ನಿರುಪೇದ ಭಕ್ತುನಿ ಚೂಸಿನ ಮಹಾರಾಜು ಅತನಿಕಿ ಪ್ರಣಮಿಳ್ಳಿ ತನಕು ಶಿವುಡು ಕಲಲೋ ಕನಿಪಿಂಚಿ ಚೆಪ್ಪಿನ ವಿಷಯಾನ್ನಿ ವಿವರಿಂಚಾಡು. ನೂತನಂಗಾ ನಿರ್ಮಿಸಿನ ಶಿವಾಲಯಂ ಗುರಿಂಚಿ ವಿಚಾರಿಂಚಾಡು. ಅಪ್ಪುಡು ಪೂಸಲುಡು ತಾನು ನಿರ್ಮಿಸಿನ ಹೃದಯ ಮಂದಿರಂ ಗುರಿಂಚಿ ವಿವರಿಸ್ತೂ, ನಾ ಹೃದಯಂಲೋನೇ ಶಿವನಿಕಿ ಒಕ ಮಂದಿರಾನ್ನಿ ನಿರ್ಮಿಸಿ ತಲಪೆಟ್ಟಾನು. ಆಲಯಾನಿಕಿ ಪುನಾದುಲು ತವ್ವುತ್ತುನ್ನಟ್ಲು, ರಾಳ್ಲತೋ ಗೋಡಲು ಕಡುತ್ತುನ್ನಟ್ಲು, ವಿಮಾನ ಗೋಪುರಂ ನಿರ್ಮಿಸುತ್ತುನ್ನಟ್ಲು ಇಲಾ ಏಳ್ಲ ತರಬಡಿ ಚಿಂತನ ಚೇಸ್ತೂ ಹೃದಯ ಮಂದಿರ ನಿರ್ಮಾಣಾನ್ನಿ ಪೂರ್ತಿ ಚೇಸಾನು ಅನಿ ತೆಲಿಪಾಡು. ಅಪ್ಪುಡು ಮಹಾರಾಜು ಆ ಪರಮಶಿವ ಭಕ್ತುನಿ ಪಾದಾಲಪೈ ಪಡಿ ತಾನು ನಿರ್ಮಿಸಿನ ಶಿವಾಲಯಂಲೋ ಪೂಜಾರಿಗಾ ಉಂಡಮನಿ ವೇಡುಕುನ್ನಾಡು. ರಾಜಾಜ್ಞನು ದೈವಾಜ್ಞಗಾ ಭಾವಿಸಿನ ಪೂಸಲ ನಾಯನಾರ್ ಅಂದುಕು ಸಮ್ಮತಿಂಚಾರು. ದೀನ್ನಿ ಬಟ್ಟಿ ಭಗವಂತುಡು ಬಾಹ್ಯಂಗಾ ಎಂತ ಪೆದ್ದ ದೇವಾಲಯಂ ನಿರ್ಮಿಸಾಂ, ಎಂತ ಪೆದ್ದ ಪರಿಮಾಣಂಲೋ ವಿಗ್ರಹಾಲನ್ನು ಪ್ರತಿಷ್ಠಿಂಚಾಂ, ಎಂತ ವೈಭವಂಗಾ ಉತ್ಸವಾಲು ನಿರ್ವಹಿಸಾಮನೇ ವಿಷಯಾಲಕನ್ನಾ ಭಗವಂತುನ್ನಿ ಮನ ಹೃದಯ ಮಂದಿರಂಲೋ ಎಂತ ಭಕ್ತಿ ಶ್ರದ್ಧಲತೋ ಆರಾಧಿಸ್ತುನ್ನಾಮೋ ಅನ್ನ ವಿಷಯಾನಿಕೇ ಪ್ರಾಧಾನ್ಯಮಿಸ್ತಾಡನೆ ತಿಳಿಸ್ತುಂದಿ. ದೇಹೋ ದೇವಾಲಯ ದೇಹಮೇ ದೇವಾಲಯಂ ಅನ್ನ ಮೈತ್ರೇಯೋಪನಿಷತ್ ವಚನಾಲನ್ನು ಸಮರ್ಥಿಸ್ತೂ ಸ್ವಾಮಿ ವಿವೇಕಾನಂದ ಕೂಡ ಭಗವದಾರಾಧನ ಕೋಸಂ ಆಲಯಾಲನ್ನು ನಿರ್ಮಿಸಡಂ ಮಂಚಿದೇ, ಕಾನಿ ಅಂತಕನ್ನಾ ಉತ್ತಮಮೈನ ಉನ್ನತಮೈನ ಆಲಯಂ ಮಾನವ ದೇಹಂ ಅನಿ ಅಂಟಾರು. ಮನ ಹೃದಯ ಮಂದಿರಂಲೋ ಪ್ರತಿಷ್ಠಿತುಡೈ ಉನ್ನ ಭಗವಂತುನ್ನಿ ಸ್ಪೃಶಿಂಚಿನ ನಾಡೆ ದೇವಾಲಯಂಲೋ ವಿಗ್ರಹ ರೂಪಂಲೋ ಪ್ರತಿಷ್ಠಿತಮೈ ಉನ್ನ ಭಗವಂತುನ್ನಿ ದರ್ಶಿಂಚಗಲುಗುತಾಂ. ಅಪ್ಪುಡೇ ಅಂತಟಾ ಶಾಂತಿ ವೆಲ್ಲಿವಿರುಸ್ತುಂದಿ, ಅಂದರಂ ಸಾಮರಸ್ಯಂತೋ ಜೀವಿಂಚಗಲುಗುತಾಂ, ಆಧ್ಯಾತ್ಮಿಕ ಮಾರ್ಗಂಲೋ ಪ್ರಗತಿನಿ ಸಾಧಿಸಗಲುಗುತಾಂ.
1: ಕೇವಲ ಪೂಜೆ ಚೇಸ್ತೇನೇ ಭಕ್ತಿ ಕಾದು, ದೇವಾಲಯ ಹೋಯಿನಂತ ಮಾತ್ರ ಭಕ್ತಿ ಕಾದು. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ, మన దేహమే ఒక దేవాలయం, బాడీ ఇస్ టెంపుల్ ఆఫ్ గాడ్. కానీ ఈ టెంపుల్ ఎలాంటిది అంటే ఒక పర్మనెంట్ టెంపుల్ కాదు, మూవింగ్ టెంపుల్. ఈ దేహం ఎక్కడ పోతుందో, ఈ దేవాలయం ఎక్కడ ఉందో అక్కడంతా దేవుడు ఉన్నాడు. ఈ సత్యాన్ని మనం గుర్తించడానికి ప్రయత్నించాలి. కనుక దేహానికి ఎన్నో రకములైనటువంటి బాధలు సంభవిస్తుంటాయి. పాంచభౌతికమైన దుర్బలమైన కాయంబు ఎప్పుడో విడిచేది ఎరుకలేదు. మలమూత్ర దుర్గంధ మాంసరక్తమేగానే కునుగు జవ్వాదీలు పుట్టబోవు. ఊరనో అడవినో ఉదక మద్యమునో ఎప్పుడో విడిచేది ఎరుకలేదు. దేహం ఎప్పుడూ మార్పు చెందేటువంటిది. అన్ని ఆహార విహారాలతో కొన్ని సంభవిస్తుంటాయి, వస్తుంటాయి, పోతుంటాయి. అలక్ష్యాలతో దీన్ని కొన్ని సంభవిస్తుంటాయి. కనుక మనము ఈ దేహాన్ని లక్ష్యం చేయకుండా మనస్సును మరల్చడానికి ప్రయత్నించాలి. అది పెద్ద ప్రబోధ.

ಗುರ ಮೀಸೆಗ ಜಟಾ ಜೂಟ ಮುನು ಸಿರ ಮುನ ಮೆರೆಯಗ ಮಾರದು ದೋತಂಬುರ ಮೀಸ ಜಟಾ ಜೂಟ ಮುನು ಸಿರ ಮುನ ಮೆರೆಯಗ ಮಾರದು ದೋತಂಬುರ ಮೀಸ ಜಟಾ ಜೂಟ ಮುನು ಸಿರ ಮುನ ಮೆರೆಯ ತ್ರಿಶೂಲಂಬುದಾತ್ರಿ ಪುತುಗರುಡು ತದಿಂ ತದಿಂ ಕದು ಕದಿತ ಕಯನು ತ್ರಿಶೂಲಂಬುದಾತ್ರಿ ಪುತುಗರುಡು ತದಿಂ ತದಿಂ ಕದು ಕದಿ

0: ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
0: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ

0: ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ. ದೇವಾಲಯಂ ದೇಹಾಲಯಂ, ಭಗವಂತುಡು ಕೂಡಾ ಬಾಹ್ಯ ವೈಭವಾಲಕನ್ನ ಅಂತರಂಗ ಭಕ್ತಿ ಶ್ರದ್ಧಲಕ್ಕೆ ಪ್ರೀತಿ ಚೆಂದುತ್ತಾಡು. ಅಂದುಕು ಎಂತೋ ಮಂದಿ ಭಕ್ತುಲು ಜೀವಿತಾಲ ನಿದರ್ಶನಂ. ಅಲಾಂಟಿ ಮಹಾಭಕ್ತುಲ್ಲೋ ಒಕರೈನ ಪೂಸಲ ನಾಯನಾರ್ ಗುರಿಂಚಿ ತಿಳಿಸುಕುಂದಾಂ. ದ್ರಾವಿಡ ದೇಶಪು ಮಹಾರಾಜು ಶಿವುನಿ ಕೋಸಂ ಒಕ ಸುಂದರ ದೇವಾಲಯಾನ್ನ ನಿರ್ಮಿಂಚಾಲನಿ ಸಂಕಲ್ಪಿಂಚಾಡು. ದೇಶಂಲೋನಿ ಅತ್ಯಂತ ನೈಪುಣ್ಯಂ ಗಲ ಶಿಲ್ಪುಲನ್ನು ಪಿಲಿಪಿಂಚಿ ಆಲಯ ನಿರ್ಮಾಣಾನ್ನಿ ಆರಂಭಿಂಚಾಡು. ಚಾಲಾ ಏಳ್ಲಕಿ ವಿಶಾಲ ಶಿವಾಲಯ ನಿರ್ಮಾಣಂ ಪೂರ್ತಯಿಂದಿ. ಆ ನೂತನ ಆಲಯಾನಿಕಿ ಕುಂಭಾಭಿಷೇಕಂ ಜರಿಪಿಂಚಾಲನಿ ಪಂಡಿತುಲನ್ನು ಸಂಪ್ರತಿಂಚಿ ಒಕ ಶುಭ ದಿನಾನ್ನಿ ನಿರ್ಣಯಿಂಚಾಡು ಮಹಾರಾಜು. ಅದೇ ರೋಜು ರಾತ್ರಿ ಮಹಾರಾಜು ಕಲಲೋ ಶಿವುಡು ಕನಬಡಿ, ರಾಜಾ ನೀವು ನಿರ್ಮಿಸಿನ ಆಲಯ ಕುಂಭಾಭಿಷೇಕ ಉತ್ಸವಾಲನ್ನು ವಾಯಿದಾವೇ. ಅದೇ ರೋಜುನ ನೇನು ನಾ ಪರಮ ಭಕ್ತುಡು ನಿರ್ಮಿಸಿನ ಆಲಯ ಕುಂಭಾಭಿಷೇಕ ಉತ್ಸವಾನ್ನಿಕಿ ವೆಲ್ಲಾಲ್ಸಿ ವಸ್ತುಂದಿ ಅನಿ ಚೆಪ್ಪಿ ಅದೃಶ್ಯಮಯ್ಯಾಡು. ಅಪ್ಪುಡು ಮಹಾರಾಜು ಸಂಭ್ರಮಾಶ್ಚರ್ಯಾಲಕು ಗುರಯ್ಯಾಡು. ನಾ ದೇಶಂಲೋ ನಾಕು ತಿಳಿಯಕುಂಡಾ ಶಿವಾಲಯಾನ್ನ ನಿರ್ಮಿಸೇ ಸ್ತೋಮ್ಯತ ಗಲ ವ್ಯಕ್ತಿ ಎವರೋ, ಪರಮೇಶ್ವರನಿಕಿ ಪ್ರೀತಿಪಾತ್ರುಡೈನ ಆ ಮಹಾಭಕ್ತುಡೆವರೋ ತಿಳಿಸುಕೋವಾಲಿ ಅನಿ ಅನುಕುನ್ನಾಡು. ದೇಶಂ ನಲುಮೂಲಲ ಭಟುಲನ್ನು ಪಂಪಿಂಚಿ ವೆತಿಕಿಂಚಾಡು. ಕಾನಿ ವಾರಿಕಿ ನೂತನಂಗಾ ನಿರ್ಮಿಸಿನ ಶಿವಾಲಯಂ ಎಕ್ಕಡಾ ಕನಬಡಲೇದು. ಚಿವರಿಕಿ ಒಕ ಗ್ರಾಮಂಲೋ ಪೂಸಲುಡನೆ ಶಿವಭಕ್ತುಡುನ್ನಾಡನಿ ತಿಳಿಸುಕುನ್ನಾರು. ವೆಂಟನೇ ಮಹಾರಾಜು ಅತನ್ನಿ ಕಲುಸ್ಕೋವಡಾನಿಕಿ ವೆಳ್ಳಾಡು. ಪೂರಿ ಗುಡಿಸಲೋ ಒಕ ಮೂಲ ಪ್ರಶಾಂತ ವದನಂತೋ ಕೂರ್ಚುನಿ ಉನ್ನ ಆ ವ್ಯಕ್ತಿನಿ ಚೂಸಾಡು. ದಿವ್ಯ ತೇಜಸ್ಸುತೋ ಪ್ರಕಾಶಿಸ್ತುನ್ನ ಆ ನಿರುಪೇದ ಭಕ್ತುನಿ ಚೂಸಿನ ಮಹಾರಾಜು ಅತನಿಕಿ ಪ್ರಣಮಿಳ್ಳಿ ತನಕು ಶಿವುಡು ಕಲಲೋ ಕನಿಪಿಂಚಿ ಚೆಪ್ಪಿನ ವಿಷಯಾನ್ನಿ ವಿವರಿಂಚಾಡು. ನೂತನಂಗಾ ನಿರ್ಮಿಸಿನ ಶಿವಾಲಯಂ ಗುರಿಂಚಿ ವಿಚಾರಿಂಚಾಡು. ಅಪ್ಪುಡು ಪೂಸಲುಡು ತಾನು ನಿರ್ಮಿಸಿನ ಹೃದಯ ಮಂದಿರಂ ಗುರಿಂಚಿ ವಿವರಿಸ್ತೂ, ನಾ ಹೃದಯಂಲೋನೇ ಶಿವನಿಕಿ ಒಕ ಮಂದಿರಾನ್ನಿ ನಿರ್ಮಿಸಿ ತಲಪೆಟ್ಟಾನು. ಆಲಯಾನಿಕಿ ಪುನಾದುಲು ತವ್ವುತ್ತುನ್ನಟ್ಲು, ರಾಳ್ಲತೋ ಗೋಡಲು ಕಡುತ್ತುನ್ನಟ್ಲು, ವಿಮಾನ ಗೋಪುರಂ ನಿರ್ಮಿಸುತ್ತುನ್ನಟ್ಲು ಇಲ್ಲಾ ಏಳ್ಲ ತರಬಡಿ ಚಿಂತನ ಚೇಸ್ತೂ ಹೃದಯ ಮಂದಿರ ನಿರ್ಮಾಣಾನ್ನಿ ಪೂರ್ತಿ ಚೇಸಾನು ಅನಿ ತಿಳಿಪಾಡು. ಅಪ್ಪುಡು ಮಹಾರಾಜು ಆ ಪರಮಶಿವ ಭಕ್ತುನಿ ಪಾದಾಲಪೈ ಪಡಿ ತಾನು ನಿರ್ಮಿಸಿನ ಶಿವಾಲಯಂಲೋ ಪೂಜಾರಿಗಾ ಉಂಡಮನಿ ವೇಡುಕುನ್ನಾಡು. ರಾಜಾಜ್ಞನು ದೈವಾಜ್ಞಗಾ ಭಾವಿಸಿನ ಪೂಸಲ ನಾಯನಾರ್ ಅಂದುಕು ಸಮ್ಮತಿಂಚಾರು. ದೀನ್ನಿ ಬಟ್ಟಿ ಭಗವಂತುಡು ಬಾಹ್ಯಂಗಾ ಎಂತ ಪೆದ್ದ ದೇವಾಲಯಂ ನಿರ್ಮಿಸಾಂ, ಎಂತ ಪೆದ್ದ ಪರಿಮಾಣಂಲೋ ವಿಗ್ರಹಾಲನ್ನು ಪ್ರತಿಷ್ಠಿಂಚಾಂ, ಎಂತ ವೈಭವಂಗಾ ಉತ್ಸವಾಲು ನಿರ್ವಹಿಸಾಮನೇ ವಿಷಯಾಲಕನ್ನಾ ಭಗವಂತುನ್ನಿ ಮನ ಹೃದಯ ಮಂದಿರಂಲೋ ಎಂತ ಭಕ್ತಿ ಶ್ರದ್ಧಲತೋ ಆರಾಧಿಸ್ತುನ್ನಾಮೋ ಅನ್ನ ವಿಷಯಾನಿಕೇ ಪ್ರಾಧಾನ್ಯಮಿಸ್ತಾಡನೆ ತಿಳಿಸ್ತುಂದಿ. ದೇಹೋ ದೇವಾಲಯ ದೇಹಮೇ ದೇವಾಲಯಂ ಅನ್ನ ಮೈತ್ರೇಯೋಪನಿಷತ್ ವಚನಾಲನ್ನು ಸಮರ್ಥಿಸ್ತೂ ಸ್ವಾಮಿ ವಿವೇಕಾನಂದ ಕೂಡ ಭಗವದಾರಾಧನ ಕೋಸಂ ಆಲಯಾಲನ್ನು ನಿರ್ಮಿಸಿಡಂ ಮಂಚಿದೇ, ಕಾನಿ ಅಂತಕನ್ನಾ ಉತ್ತಮಮೈನ ಉನ್ನತಮೈನ ಆಲಯಂ ಮಾನವ ದೇಹಂ ಅನಿ ಅಂಟಾರು. ಮನ ಹೃದಯ ಮಂದಿರಂಲೋ ಪ್ರತಿಷ್ಠಿತುಡೈ ಉನ್ನ ಭಗವಂತುನ್ನಿ ಸ್ಪೃಶಿಂಚಿನ ನಾಡೇ ದೇವಾಲಯಂಲೋ ವಿಗ್ರಹ ರೂಪಂಲೋ ಪ್ರತಿಷ್ಠಿತಮೈ ಉನ್ನ ಭಗವಂತುನ್ನಿ ದರ್ಶಿಂಚಗಲುಗುತ್ತಾಂ. ಅಪ್ಪುಡೇ ಅಂತಟಾ ಶಾಂತಿ ವೆಲ್ಲಿವಿರುಸ್ತುಂದಿ, ಅಂದರಂ ಸಾಮರಸ್ಯಂತೋ ಜೀವಿಸಗಲುಗುತ್ತಾಂ, ಆಧ್ಯಾತ್ಮಿಕ ಮಾರ್ಗಂಲೋ ಪ್ರಗತಿನಿ ಸಾಧಿಸಗಲುಗುತ್ತಾಂ.
1: ಕೇವಲ ಪೂಜೆ ಚೇಸ್ತೇನೇ ಭಕ್ತಿ ಕಾದು, ದೇವಾಲಯ ಹೋಯಿನಂತ ಮಾತ್ರ ಭಕ್ತಿ ಕಾದು. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ, మన దేహమే ఒక దేవాలయం, బాడీ ఇస్ టెంపుల్ ఆఫ్ గాడ్. కానీ ఈ టెంపుల్ ఎలాంటిది అంటే ఒక పర్మనెంట్ టెంపుల్ కాదు, మూవింగ్ టెంపుల్. ఈ దేహం ఎక్కడ పోతుందో, ఈ దేవాలయం ఎక్కడ ఉందో అక్కడంతా దేవుడు ఉన్నాడు. ఈ సత్యాన్ని మనం గుర్తించడానికి ప్రయత్నించాలి. కనుక దేహానికి ఎన్నో రకములైనటువంటి బాధలు సంభవిస్తుంటాయి. పాంచభౌతికమైన దుర్బలమైన కాయంబు ఎప్పుడో విడిచేది ఎరుకలేదు. మలమూత్ర దుర్గంధ మాంసరక్తమేగానే కునుగు జవ్వాదీలు పుట్టబోవు. ఊరనో అడవినో ఉదక మద్యమునో ఎప్పుడో విడిచేది ఎరుకలేదు. దేహం ఎప్పుడూ మార్పు చెందేటువంటిది. అన్ని ఆహార విహారాలతో కొన్ని సంభవిస్తుంటాయి, వస్తుంటాయి, పోతుంటాయి. అలక్ష్యాలతో దీన్ని కొన్ని సంభవిస్తుంటాయి. కనుక మనము ఈ దేహాన్ని లక్ష్యం చేయకుండా మనస్సును మరల్చడానికి ప్రయత్నించాలి. పెద్ద ప్రబోధ.